0: me jiri se utie obeji wo
1: hey
0: amba wo wo ye jie
1: hey everybody beji
0: everybody beji wo amba wo wo di adanse ye wo china onukafu amanie adosu let's everybody sing obeji afi ni nyina wan ka se obeji wo afi bibu Asini nyina obeji wo wo ya bia no ho asem nam no kasesi ye ama wa ye jie a wo chwe ni asesa ba bra ba wo nemu no abade se me kan jo so obeji wo ama wo wo di da wo chena wa yo tiri di di ye wa ma ni ye na su obeji wo Ano kafu amanie doso. Let's be Jesus.

ka wo so nye obia ahofe ene ali mo nyama ewo yen dipra ye wona ma ye nyaso en che ye mi ano ya se nyame ani mo so ye wo kan ye be fa so nyame aye bi se enye nyame a anka empempe so aye dui ka ye nim die bi anka tu ye